0: ಮತ್ತು ಆಂಬುನ ಗಿದರವಿಲ್ಲ ಕಥ ಬಾಕಿರುವ ಇವ ಸೀಮಿ ಕದಾದ ಬೆಂದ ಯ ಹರಿ ಆದರೆ ಕೇವ ಇರುವ ಸೇಮಿ ಮಾತಾದರೆ ಉನ ಇರುವ ಸೇಮಿ ಕಥ ಬಾಕಿಲ್ಲ ಮೇವಾಕಿರುವ
1: ಇಸ್ಕೊಳಲ್ವಾ ಬೈಸ್ಕಲೇ ಇರಸೆ ಅಪ್ಪಿಟ್ಟು ಇಸ್ಕೊಳ ಅಡಕರಾಣಿಕೆ ಎಲ್ಲ ದುನ್ನ ಅಪ್ಪಿಟ ಗೊಡಕ್ ಆದರೆ ಅಪ್ಪಿಟ್ಟು ಒಣಕರಣ ವಗೇನ ಎಲ್ಲ ದುನ ಇಸ್ಕೊಳಬಾಡು
0: ಗೆದರ್ಗಡ ದಾಲ ಅಪಿದಾನ್ನಿ ಅವಿದಿಲ್ಲ ಕೀವ ಉದ್ದಿ ತಮಾಯ ಅಪಿದಾನ್ನಿ ಇರ್ಬಾಸಿ ಅಪಿಗಿ ಅಬಲಾಂಡ್ ಇದು ಕೂಡ ಏನು ಕೂಡ ಮೇರಿ ನೆತಿವಿಲ್ಲ ಇರ್ಬಾಸಿ ಕೇಗ ಹಾಗಿನ ಗೆದರ ಅವ ಇರ್ಬೋದು ಕೇಗ ಹಾನಿ ಗೆದರೆ ಏನು ಕೊಟ್ಟು ಇರ್ಬಾಸಿ ಪೊಮ್ಮಿ ಅರಂಗಿ ಐಸ್ ಪಿತ್ತಾಳೆ